0: ಸ್ವಾಧೀನ ರೂಪವಾಹಿನಿ ಮಾಧ್ಯ ಜಾಲೆಯ ಸಹ ಜೆ ಜೆ ಎಲ್ ಓವರ್ಸೀಸ್ ಎಡ್ಯುಕೇಶನ್ ಆಯತನೇಕ ಸಂವಿಧಾನಕಲ ಇಂಟರ್ನ್ಯಾಷನಲ್ ಕೆರಿಯರ್ ಅಂಡ್ ಎಡ್ಯುಕೇಶನ್ ಎಕ್ಸ್ಪೋ ಪ್ರದರ್ಶನೆಯ ಗಾಲುಮೋದರ ಹೋಟೆಲೇದಿ ಪೆವತ್ತುನ ಅಗ್ರಮಾತೆ ಆಚಾರ್ಯ ಹರ್ಣಿ ಅಮರ ಸೂರ್ಯ ಸಹ ನಿಯೋಜಮಾತೆ ಆಚಾರ್ಯ ಕೌಶಲ್ಯ ಆರ್ಯರತ್ನ ಇದು ಸಹಭಾಗಿ ಪ್ರಧಾನ ಆರಾಧಿತ್ಯ ವಿಧಿಯಟ ಉತ್ಸವ ಎಂಬುದು ಅಗ್ರಮಾತೆ ವರಿಯ ಮಿನ್ನ ಮೇ ವಿಧಿಯಟ ಕ್ಯೂವ
1: Equip our young people with the knowledge, skills and opportunities they need to succeed.
2: ಮೇರಟ ಪಲಮೋಣ ರೂಪವಾಹಿನಿ ನಾಲಿಕಾವಲ್ಲಿಸ ಸ್ವಾಧೀನ ರೂಪವಾಹಿನಿಯ ವಿಶಾಲ ಕಾರ್ಯಭಾರಕ್ಕೆ ಸಿದುಕರಣವಾ ದೆನ್ನೋನ್ ಮಾಧ್ಯ ಭೂಮಿಕಾವೆನ್ ಎಪಿಟಟ ಪೆಮಿನ ಅಧ್ಯಾಪನಿಕ ಶೇಷ್ಟ್ರೇ ನವಮಾವತ್ ವಿವರ ಕಿರೀಮಟ ಮೇದಾರನ ಉತ್ಸಾಹ ಮಮಾಗೆ ಕರಣವಾ ಅನಾಗತ ದರು ಪರಪುರ ವೆನುವೆನ್ ಗನು ಲಬನ ಮೇ ಉತ್ಸಾಹಯಟ ಮಗೆ ಸ್ತುತಿಯ ಫಲ ಕಿರೀಮಟ ಮನ್ ಕೆಮತಿ ಏ ವಗೇಮ ಅಪಗೆ ನವ ಅಧ್ಯಾಪನ ಪ್ರತಿಪತ್ತಿ ಹರಹ ಅಧ್ಯಾಪನೆಯ ವೆನುವೆನ್ ದೀರ್ಘ ವೆಡಪಿಲ್ವೆಲಕ್ ಸಕಸ್ ಕರತಿಬೆನವಾ ಎಹಿದಿ ವಿದೇಶಿಯ ಶಿಷ್ಯ ಶಿಷ್ಯಾವಂಟತ್ ಮೇರಟ ಅಧ್ಯಾಪನ ಅವಸ್ಥಾ ಹಿಮಿಕರದೀಮ ಅಪೇ ಅಪೇಕ್ಷಾವಾಯಿ
0: ಸ್ವಾಧೀನ ರೂಪಾಯಿನಿ ಮಾಧ್ಯ ಜಾಲೆಯ ಸಭಾಪತಿ ಪ್ರಿಯಂತ ವೆದಮುಲ್ಲ ಮಹತಾ ರಟೆ ತಾರುಣ್ಯ ಜಾತ್ಯಂತರಟ ಗೆನಯಾನ ಐಸಿ ಮೇಯುವ ಪಿಲಿಬಂದವ ತಹದಿಲಿ ಕಲಾ
3: ಐಟಿಎನ್ ಕೀಲಾ ಕಿಯಾನೆ ಅಪೇ ರಟೆ ಜನತಾವಗೆ ಅವಶ್ಯತಾವ್ಯ ನಡುವೆ ಹೆಮ್ಮ ವಿಲಾವೆಮ ಕೆಪೋನು ಆಯತನೆಯ ಸಾಂಪ್ರದಾಯಿಕ ಮಾಧ್ಯ ಆಯತನವಲ್ಲ ಸೀಮಾವೆ ಒಬ್ಬಟ ಗಿಹಿಲ್ಲ ಅಪಿ ಬಹೋ ವೆಡ ಮೇವಿನಕುಟ ಕರಮಿನ್ಯಾನವಾ ಎತ್ತರ ಒಬ್ಬ ದಾನ್ವ ಮೇವಿನಕುಟ ಲೋಕೆ ವಿಶಾಲ ಅವಸ್ಥಾವನ್ ಪ್ರಮಾಣ ತೇನೋ ಸದ್ಯಾಪಟೆ ಲಭೀಮ ಸದಹಾ ನಮೂತ್ ಏ ಅವಸ್ಥಾವನ್ ಸಂಬಂಧೇನ್ ಅಪೇ ರಟೆ ದ್ವಾದಾರು ಅಂಗೆ ತೀನ ಅವಬೋಧಿ ವಿಶಾಲ ಗೆಟಲುವಾಗ ತೇನೋ ಇತಿ ಅಪಿ ಮೇ ಹಿಡಸ ಅಪಿ ನಿವರದಿವ ಹಂದುನಗತ್ತ ಏ ಹಂದುನಗೇನಿ ಮೇ ಪ್ರತಿಫಲಯಕ್ ವಿಧಿರ್ತಮ ಐಸಿ 2026 ಪ್ರದರ್ಶನೆ ಆರಂಭ ವೆನ್ನೆ ಎದೋಟ ಮಹಿತಾನ ಇತಾಮ ವಿಶಾಲ ಪ್ರತಿಚಾರ ಪ್ರಮಾಣ ತಿಬ್ಬನ ಮಹಿತಾನ ಏಕ ಆಯತನೆಯ ವಿಧಿಯಟ ಅಪಿ ಲಭ ವಿಶಾಲ ಜಯಗ್ರಹಣಕ್ಕೆ ವಗೇಮ ವಿಶೇಷನ ಸದಾನ್ ಕರಣೆ ಐಟಿಎನ್ ಸಂಬಂಧ ಮೇರಟೆ ಸುಹಾಸ ಜನತಾವ ತಬಾಯತಿ ವಿಶ್ವಾಸೆ ತಮೈ ಏನ್ ಪ್ರತಿಯಮಾನ ವೆನ್ನೆ ಈಗ ಕೊಚ್ಚರದ ಕಿರಣ ಅಪಿಟ ಎತ್ತಟಮ ದಿನ ತುನಕಟ ಕಲಿಂಗ್ ಮೇ ರಿಜಿಸ್ಟ್ರೇಷನ್ ಪವನ ಮತ್ತನ್ನ ಸಿದ್ಧ ಉಣ ಈ ತರ ವಿಶಾಲ ಪ್ರಮಾಣಕ್ ಗೆ ಇಲ್ಲೀಂ ಆವಲಿ ಅಪಂಚವೀಂ ಸಿದ್ಧ ಉಣ ಐ ತಿಂಕ್ ಅಪಿ ವಿಶ್ವಾಸ ಮೇ ಪ್ರಮಾಣೆಯಟ ವಿಶಾಲ ಅವಸ್ಥಾವ ಹಿಮು ಉಣ ಐಟಿಎನ್ ಕಂಡಾಯಮ ಸಹೋದರ ಸೇವಕ ಸೇವಕೇನ್ ವಿಶಾಲ ಕೆಪಕಿರೀಮಕ್ ಮೇಕ ಸದಾ ಕರ ಐ ತಿಂಕ್ ಏಕ ಸಿಹಿಕರಣಕ ಮಗೆ ಮೇ ಅವಸ್ಥಾವಿದಿ ಯುತುಕಮಕ್ ಮಮಕೇನ್ ಅಪಿ ಮೇಕ ಮೆತನಿ ನವತ್ತನ್ನ ಹೇ ದರಟಮ ತಪಿಟ ಇಲ್ಲೀಂ ಗಣನಾವ ಕೆಲತಿನ ಪ್ರಾದೇಶಿಯ ಮಟ್ಟಮೇ ಮೇಮ ಎಕ್ಸಿಬಿಷನ್ ಇಕ ಕರಾನ್ನ ಕೇಲ ಕುಹುಮತ್ ಅಪಿ ಅನಿವಾರ್ಯಮ ಲಬನಾವೃದ್ಧಿತ್ ಮೇಕ ಮಿಟೋಡ ದೆವಂತ ಪ್ರದರ್ಶನ ವಿಧಿಹಟ ಗಿನಿಯನ ಬಲಾಪುರುತ್ವ ಕೇನು.

ವಯಸ್ಸು ಅವ್ರದ್ದು ಪಹಟಾಡು ದರುವಂಗೆ ಜನಗಹನೆಯ ಅಭಿಭವ ವಯಸ್ಸು ಅವ್ರದ್ದು ಹೆಟಪಹಟ ವೆಡಿ ಲೋಕ ವೆಡಿಟಿ ಜನಗಹನೆ ಏಲಗೋಸ್ ಎತ್ತೈ ಜಾತ್ಯಂತರ ಜನಗಹನ ಸಂಗಣನ ವಾರ್ತಾವ ಅನಾವರಣೆಗಳ ತಿನ್ನೋ ದಿದಾಸಿಸ್ ದಿದಾಸಿಸುಪ ವರ್ಷೆಂಟ್ ಅದಾಲವ ಎಕ್ಸತ್ ಜನಪದ ಸಂಖ್ಯಾಲೇಖನ ಕಾರ್ಯಾಲಯ ವಿಸಿನ್ ಪ್ರಕಾಶಿತ ಪತ್ಕರೈತಿ ಎನ್ಏಜಿನ್ ವರ್ಲ್ಡ್ 2025 ನಮ್ ಜನಗಹನ ವಾರ್ತಾವೇ ಮೇ ಬಾವ ಸಂದಹನ್ ವಿನ್ವಕಿರ್ತಮಾಯಿ ದಿವೈನ ವಾರ್ತಾ ಕಲ್ಲತೇನು.

0: ಕಾದ ಜ್ಯೋತಿ ಇರಿದಾ ರಾತ್ರಿ ಹತ್ತಟ ಹಿಮಾಲಯಕ್ಕ ಜ್ಯೋತಿ ರಾತ್ರಿಯ
1: ಶ್ರೀಲಾಂಕೀಯ ಪ್ರಸಂಗ ವೇದಿಕಾವೆ ಸಜೀವಿ ಅದ್ದಕೀಮ ಲಖಡ್ ಗೀ ರಶ್ಮಿ

0: ರಾತ್ರಿ ಹತಾಯಿ
1: ಪಾಠ ಪೋದಿಲ
2: ಆದರೆ ಉಣಸುಮ ವಿರಹವೇ ವೇದನಾವ
0: ಹದ್ದು ತನಿನ ಹೆಂಗಿಮೆ ಜೀವಮಾನ ಉತ್ಕರ್ಷಯ
2: ಆದರಣೀಯ ಜ್ಯೋತಿರಣೀಯ ಜ್ಯೋತಿ ಇರಿದಾ ರಾತ್ರಿ ಹತಿಟ ಹಿಮಾಲಯಕ್ಕ
0: ಹೆಸಟ
3: ಸಿಸಿರ ಸಕ್ಮಿನ್ಮ ಸೂಪರ್ ನಿಂದಕ್ ಲಭಾತಿನ ಪಾರಂಪರಿಕ ಔಷಧೀಯ ಸತ್ಕಾರ್ಯ ಸಂದೂನ್ ರಾಜ ಕೇಶಾಧೀತ ಇದೆ ವೆಡಿ ವಿಸ್ತರ ಸದಹ ಬಿಂದು ಐ ಹತೈ ಹಯೈ ತುಳಸಿಯ ವಿಸಿಪಹೈ ವಿಸಿಪಹ ಅಮತನ್ನ
4: ಐಬೋ ಅನಾದರಣೀಯ ಜ್ಯೋತಿಗೆ ಆದರೆ ರಂಗ ಇಲ್ಲ ತಿನ್ನೋದಿಂಗ್ ರಾತ್ರಿ ನಮಯ ಕಂಗ್ಲಂಗಿಂಗ್ ಇನ್ನೋಣ ಆದರೆ ಆದರಣೀಯ ಜ್ಯೋತಿಗೆ

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೆಯ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ

ಕೀರ್ತಿಯ ವರ್ಧನೆಯ ವೇವಾ. ಭವಭೋಗ ಆಹಾರ ಪಾನ ಸುಲಭ ವೇವಾ. ರಜಬಿಯ ಸುರ ಶತ್ರುಬಿಯ ದುರ್ವೇವಾ. ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ. ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೇ ಸೇವಾ ಸ್ಥಾನೇ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನಾ ಕಿರೀಮೆನ್ ಸಿಯಲು ಯಹಪತ ಉದಾಕರಗ.